ಸರ್ವೋಪಕಾರಕರಣಾಯ ಸದಾರ್ಥಚಿತ್ತ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ.

ಉಪಾಯಿನಿ ಕರೋಹಿ ಕಾರ್ಯಸಿದ್ಧ್ಯರ್ಥಂ ಉಪಾಯಂ ರೋಹಿಯಂ ನರಃ ದೇವ್ಯುವಾದ ಶೃಣುದೇವ ಪ್ರವಕ್ಷ್ಯಾಮಿ ಕರೋ ಸರ್ವೇಷ್ಟ ಸಾಧನಂ ಮಯಾ ತವೈವ ಸ್ನೇಹೇನಾಪ್ಯಂ ವಾಸ್ತುತಿ ಪ್ರಕಾಶ್ಯತೆ. ಶ್ರೀ ದುರ್ಗಾ ಸಪ್ತ ಶ್ಲೋಕೀ ಸ್ತೋತ್ರ ಮಂತ್ರಸ್ಯ ನಾರಾಯಣ ಋಷಿ.